ಹಾನಿ ಎಡಬಾಡ್ಲಾ, ಇದ್ಗತ್ ಮಹಾರಾತಾನ. ಪೋಟ ಮಂದಿ ಬಿಚ್ಚುವ ಠೆಕ್ಕಲಾರ, ಪೋಟ ಮಂದಿ ಬಿಚ್ಚುವ ಠೆಕ್ಕಲಾರ, ವಾಗಿನ ಖಾತ ಮಹಾರಾತ್ಯರ ವಾಗ.